0: ಜುಲೈಗೆ ತಾಂಗ್ ಮಂಗ ಕ್ರಿಸ್ತ ಕುಂಜ ಲಿಸಿಂಗನಿಗ ಕುನ್ ತರು ನಮಾಜಿ ನಿಮಿತ್ ಮಣಿಪುರಿ ಥೊರಂ ಸಂಗಪ ಹುಜರಿ ಸಂಗಚಿರುವ ಮೀಟರ್ ಚುಹು ಭುನಿಥು ದಶಮಿಕ ಅಹುಮನಿ ಕಿಲೋಹರ್ಡ್ ಚಾನಿಪ್ಪನ್ ಕುನ್ನಿಪ್ಪನ್ ಅಮಸುಂಗ್ ಎಫ್ ಎಂ ಮೆಗಾ ಹರ್ಡ್ ಸಾಮಗ ಅನಿ ದಶಮಿಕ ಅಹುಮ್ ನಸಿ ಖುಕಿ ಅಂಗಂಗಿ ಥೊರಂದ ಪುಂಬಿಕನಿ ಕೃಷ್ಣಪುರ್ಗಿ ಅಂಗಂಚಿನ ಪಂಥೋಕ್ಪ ಮಖಲ್ ಮಥಿಲ್ಗಿ ಥೊರಂ ತಾಪಿರಸಿ
1: ꯉꯁꯤ ꯀ꯭ꯔꯤꯁꯅꯄꯨꯔꯒꯤ ꯑꯉꯥꯡꯁꯤꯡꯅ ꯄꯥꯡꯊꯣꯛꯆꯒꯗꯧꯔꯤꯕ ꯊꯧꯔꯝ ꯑꯁꯤꯕꯨ ꯇꯥꯕꯤꯔꯤꯕ ꯈꯨꯗꯤꯡꯃꯛꯄꯨ ꯍꯧꯔꯝ ꯆꯅꯨ ꯉꯥꯉꯣꯝ ꯑꯣꯡꯕꯤ ꯕꯤꯅꯤꯇꯥ ꯕꯂꯤꯅ ꯀꯣꯛ ꯅꯣꯟꯗꯨꯅ ꯈꯨꯔꯨꯝꯖꯔꯤ ꯑꯉꯥꯡꯁꯥ ꯌꯥꯔꯤꯕ ꯃꯈꯩꯒꯤ ꯁꯔꯨꯛ ꯌꯥꯕꯤꯔꯤꯕ ꯑꯉꯥꯡꯁꯤꯡꯅ ꯃꯊꯦꯜ ꯁꯨꯅꯕ ꯌꯥꯎꯁꯪꯒ ꯃꯔꯤ ꯂꯩꯅꯕ ꯁꯩꯔꯦꯡ ꯋꯥꯔꯦꯡ ꯏꯁꯩꯅꯆꯤꯡꯕ ꯈꯔꯁꯨ ꯌꯥꯎꯍꯟꯅꯕ ꯍꯣꯠꯅꯁꯤꯀꯣ ꯅꯈꯣꯏ ꯁꯦꯝ ꯁꯥꯕ ꯂꯣꯏꯔꯦꯗꯅ ꯐꯔꯦ ꯐꯔꯦ ꯑꯗꯨ ꯑꯣꯏꯔꯕꯗꯤ ꯑꯍꯥꯟꯕ ꯑꯣꯏꯅ ꯉꯥꯉꯣꯝ ꯕꯤꯔꯥꯁꯇꯒꯤ ꯄꯨꯡ ꯖꯩꯕ ꯇꯥꯔꯁꯤ ꯃꯍꯥꯛꯅ ꯖꯩꯒꯗꯧꯔꯤꯕ ꯄꯨꯡꯂꯣꯟꯗꯤ ꯔꯥꯒ ꯃꯆꯥ ꯍꯥꯏꯕꯗꯤ ꯅꯨꯋꯥ ꯔꯥꯒ ꯍꯥꯏꯅꯁꯨ ꯈꯪꯅꯕ ꯄꯨꯡꯂꯣꯟꯗꯨꯅꯤ